0: ಶನೋ ಬರ್ಸಾತ್ ಕಿ ರಾತ್ ಯಾ ಫಿಲ್ಮಾತ್ಲ್ಯಾನ್ ಹೆ ಗೀತ ಮನ್ನಾಡೆ ಆಶಾ ಭೋಸ್ಲೆ ಹಂಚೋ ಹೋ ಜೋಡ್ ಆವಾಜ್ ಯಾ ಗೀತಾ ಖಾತೀರ್ ಶನೋ ಕಾಶ್ಮೀರಾ ಬಿದರ್ ಬರೋಬರ್ ನೋ ವಾರಾಂಚೇರ್ ನ್ಯೂಸ್ ಎಟ್ ನೈನ್ ಇಂಗ್ಲಿಷಿತ್ಲ್ಯಾನ್ ಖಬರು ತುಮಕಾ ಐಕಪಾಕ್ ದಿತಾ ಆಣಿ ತ್ಯಾ ಉಪರಾಂತ್ ಸದಾಬಹಾರ್ ಫಿಲ್ಮಿ ಗೀತಾಂಚಿ ಹಿ ಕಾರ್ಯವಳ್ ಯಾ ಖೇಣಾಂಕ್ ಹಂಗಾಚೋ ಸಪ್ತಾ ಶನೋ ಹಾವ ಸುದ್ಧಾ ತುಮಚೋ ನಿರೋಪ ಘೇತಾ ತುಮಿ ಹೆಪ್ಪಿ ರಾವಾತ್ ಧಾದೋಶಿ ರಾವಾತ್ ಆಣಿ ಐಕತ್ ರಾವಾ 105 ಶಾರ್ ಮೆಗಾ ಹರ್ಟ್ಸ್ ಎಫ್ ಎಮ್ ರೇನ್ಬೋ ಮ್ಯೂಸಿಕಲಿ ಯೋರ್ಸ್.
1: This is Akashvani and I am Abhishek Mukhopadhyay with the news at 9. The headlines. Prime Minister Narendra Modi reaffirms India's support for safe and uninterrupted navigation through Strait of Hormuz for regional stability and energy security. Breaks foreign ministers' call for democratic global governance and stronger multilateral action on peace and climate challenges. CBI arrests one of the kingpins in NEET UG 2026 paper leak case. West Bengal government suspends three IPS officers in connection with RG Kaur rape and murder case. Met department forecasts heat wave conditions in Jharkhand, Madhya Pradesh, Rajasthan, Uttar Pradesh and Vidarbha till tomorrow. Indian Wushu team bags 2 gold, 1 silver and 2 bronze medals at Sanda World Cup in Macau. And India concludes Asian Under-17 boxing